ಅಧಿಪತ್ಯ ವಯಂ ಸಮನ್ವಯಾಯೈ ಸ್ಯಾತ್ ಸಾರ್ವಭೌಮಃ ಸಾರ್ವಾಯುಷಾಂ ದದ ವರಾರ್ಧಾತ್ ಪೃಥಿವ್ಯೈ